ಚಕರಕ ಚೀಚಾಚೋ ಚಕಲೋರಂ ಗಂಡೋ ವಂಡೋ ಲಕರಕಟಂ ಅಕ್ಕೋ ಟಕ್ಕೋ ಇಡಿಗಿಡಿ ಗಿಡಿಗೋ ಇಡಿಪಾಯ್ ವಿಡಿಪಾಯ್ ಚಿಕಿ ಚಕಚೋ ಗಿಲಿಗಿಲಿ ಮಲ್ ಸುಲು ಸುಲು ಮಲ್ ಮಕನಕ ಹುಕುಬುಕುರೆ ಟುಕುಬುಕುರೆ ಚಕಲಕ ಬಿಕ್ಕೋ ಚಿಕ್ಕೋ ಸಿರಿ ಸಿಲಿ ಸಿಲಿಗೋ ಬಗಡದುಂ ಜಗಡದುಂ ಚಿಕಿ ಚಕಚೋ.

ಶ್ರೀ ಅಕಾಲ್ ಚ ಅನಿಮೇಷ ಗುರಿಂದರ್ ವೀರೌ ನಮಸ್ಕಾರ ಶ್ರೀಮನ್. ನಮಸ್ಕಾರ ಮಹೋದಯ ಪ್ರಧಾನಮಂತ್ರಿ. ಸಾಧು ಭ್ರಾತಃ, ಭವತಾ ತು ಅತಿ ವಿಶಿಷ್ಟ ಉಪಲಬ್ಧಿ ಸಮಧಿಗತಾಸ್ತಿ, ಭವದ್ ಯುಗಲಮಪಿ ವಿಶೇಷ ಪ್ರದರ್ಶನಮಕರೋತ್. ವಯಂ ಸಂಗೀತೆ ತು ಯುಗಲ ಪ್ರದರ್ಶನಂ ದೃಷ್ಟವಂತಃ, ಪರಂ ಸಮಾಹ್ವಾನೇಪಿ ಅಧುನಾ ಯುಗಲ ಪ್ರದರ್ಶನಂ ಭವತಿ. ತತ್ರ ಪ್ರಥಮಂ ಏಕಃ ಸಮಾಹ್ವಾನಂ ಪುರಸ್ಕರೋತಿ, ದ್ವಿತೀಯಶ್ಚ ತತ್ ಸಮಾಹ್ವಾನಂ ಸ್ವೀಕರೋತಿ, ತೃತೀಯವಾರಂ ಪುನಶ್ಚ ಸಮಾಹ್ವಾನಂ ಕರೋತಿ. ಅತ್ಯಂತಂ ರುಚಿಕರಃ ವಿಷಯಃ ಅಭವತ್ ಭವತೋಃ. ಅಹಮಿಚ್ಛಾಮಿ ಮನ್ ಕಿ ಬಾತ್ ಇತ್ಯಸ್ಯ ಶ್ರೋತಾರಃ ಅಪಿ ಏತಸ್ಮಿನ್ ವಿಷಯೇ ಭವತೋಶ್ಚ ವಿಷಯೇ ಜಾನೀಯುಃ. ಭವದ್ಭ್ಯಾಂ ಯಃ ಪರಾಕ್ರಮಃ ಕೃತಃ ತಂ ವಿಷಯಮಭಿಜಾನೀಯುಃ. ಅನಿಮೇಷಃ. ನಮಸ್ತೆ ಮಹೋದಯ, ಮಮ ನಾಮ ಅನಿಮೇಷ ಕುಜೂರಃ. ಅಹಂ 200 ಮೀಟರ್ ಚತುಶತ ಮೀಟರ್ ಇತ್ಯನಯೋಃ ರಾಷ್ಟ್ರೀಯ ಕೀರ್ತಿಮಾನಾಂಕನ ಧರ್ತಾ ಅಸ್ಮಿ. ಅಥ ಚ ಮಹೋದಯ, ಅಹಂ ಮೂಲತಃ ಛತ್ತೀಸ್ಗಢತಃ ಅಸ್ಮಿ. ಅಧುನಾ ಚ ಅಹಂ ಒಡಿಶಾ ಪಕ್ಷತಃ ಕ್ರೀಡಾಮಿ. ವಿಗತ ವರ್ಷೇ ಅಹಂ ಏಷಿಯನ್ ಅಥ ವರ್ಲ್ಡ್ ಯೂನಿವರ್ಸಿಟಿ ಗೇಮ್ಸ್ ಇತ್ಯೇತಾಭ್ಯಾಂ ಪದಕಾನಿ ಸಮರ್ಜಿತವಾನ್. ಅಥ ಅಹಂ ಎಥ್ಲೆಟಿಕ್ಸ್ ಇತ್ಯೇತಾಂ ಕ್ರೀಡಾಂ ಏಕವಿಂಶತ್ಯಧಿಕ ವಿಂಶತಿ ಶತ ತಮೇ ವರ್ಷೇ ಸಮಾರಬ್ಧವಾನ್, ಯದಾ ಅಹಂ ವಿದ್ಯಾಲಯೀಯಂ ಅಧ್ಯಯನಂ ಪೂರ್ಣಂ ಕೃತವಾನ್. ಅಹಂ ಅಂಬಿಕಾಪುರ ಸ್ಥಿತಾತ್ ಸೈನಿಕ ವಿದ್ಯಾಲಯಾತ್ ಉತ್ತೀರ್ಣಃ ಅಭವಂ. ಅಥ ಪೂರ್ವಮಹಂ ಪದಕಂದುಕಂ ಕ್ರೀಡಾಮಿ ಸ್ಮ. ಕೋವಿಡ್ ಸಂಕ್ರಮಣ ಕಾಲೆ ಮಮ ಪಿತರೌ ಕ್ರೀಡಿತುಂ ಮಹ್ಯಮವಸರಂ ಕಲ್ಪಿತವಂತೌ. ಬಹಿಃ ಗತ್ವಾ ಧಾವ ಕ್ರೀಡವ ಇತಿ ತೌ ವದತಃ ಸ್ಮ. ಯದಾ ಚ ಕೋವಿಡ್ ಸಂಕ್ರಮಣ ಕಾಲಃ ಸಮಾಪ್ತಿಂ ಗತಃ ತದಾ ಮಮ ಮಿತ್ರಾಣಿ ಯಾನಿ ಮಯಾ ಸಹ ಪದಕಂದುಕಂ ಕ್ರೀಡಂತಿ ಸ್ಮ ಮಾಮಾಹೂಯ ವಿಜ್ಞಾಪಿತವಂತಃ ಯತ್ ರಾಜ್ಯಸ್ತರೀಯಂ ಮೇಲನಂ ಜಾಯಮಾನಮಸ್ತಿ, ತ್ವಂ ಗತ್ವಾ ಸಹಭಾಗಿತಾಂ ಕುರು. ಅಹಂ ಚ ತತ್ರ ಸಹಭಾಗಿತಾಂ ಕೃತವಾನ್. ಮಯಾ ಏತನ್ನ ಜ್ಞಾತಮಾಸೀತ್ ಯತ್ ತತ್ರ ರಾಷ್ಟ್ರಸ್ತರೀಯಂ ಚಯನಂ ಜಾಯೇತ. ಅಹಂ ತತಃ ರಾಷ್ಟ್ರೀಯ ದಲೆ ಚಿತಃ ಜಾತಃ. ಅಥ ಅಧುನಾ ಅಹಂ ಭಾರತಸ್ಯ ಪ್ರಾತಿನಿಧ್ಯಂ ಅಂತಾರಾಷ್ಟ್ರೀಯ ಸ್ತರೆ ಕುರ್ವನ್ನಸ್ಮಿ. ಪ್ರಧಾನಮಂತ್ರಿ ಭವತು. ಗುರಿಂದರ್ ವೀರ್ ಕಿಂ ಪ್ರವರ್ತತೆ? ಗುರಿಂದರ್ ವೀರಃ ನಮಸ್ತೆ ಶ್ರೀಮನ್. ಮಮ ನಾಮ ಗುರಿಂದರ್ ವೀರಃ. ಅಹಂ ಭಾರತೀಯ ನೌಸೇನಾಯಾಂ ಪೆಟಿ ಆಫೀಸರ್ ಇತ್ಯೇತಸ್ಮಿನ್ ಪದೇ ಕಾರ್ಯರತಃ ಅಸ್ಮಿ. ಅಹಂ ಚ ಭಾರತಸ್ಯ ಸರ್ವತಃ ತೀವ್ರ ಧಾವಕಃ ಅಸ್ಮಿ. ಅನತಿಚಿರಮೇವ ಅಹಂ ಶತ ಮೀಟರ್ ಮಿತಂ ಧಾವನಂ 10.09 ಸೆಕೆಂಡ್ ಮಿತೆ ಕಾಲೆ ಸಮಾಪ್ಯ ರಾಷ್ಟ್ರೀಯಂ ಕೀರ್ತಿಮಾನಾಂಕನಂ ಸಮರ್ಜಿತವಾನ್. ಅಹಂ ಪ್ರಥಮಃ ತಾದೃಶಃ ಭಾರತೀಯಃ ಅಸ್ಮಿ ಯಃ 10.1 ಸೆಕೆಂಡ್ ಇತ್ಯವಧೇಃ ಅಪಿ ಅಲ್ಪಕಾಲೆ ಏವ ಧಾವನಂ ಪೂರ್ಣಂ ಕೃತವಾನ್. ಮಮ ಪ್ರಯಾಸಃ ಭವತಿ ಅಹಂ ಧಾವನಪಥೆ ಸೈನ್ಯವೇಷಭೂಷಾಯಾಂ ಚಾಪಿ ಸ್ವಸ್ಯ ದೇಶಸ್ಯ ಸೇವಾಂ ಕುರ್ಯಾಂ. ಮಮ ಪಿತಾ ಪಿತಾಮಹಶ್ಚ ಉಭಾವಪಿ ಕ್ರೀಡಕೌ ಆಸ್ತಾಂ. ಅಸ್ಮಾಕಂ ಭಾರತೀಯ ಸಂಸ್ಕೃತಿ ಏಷಾ ಯದಾ ನಾಮ ಕಿಮಪಿ ಪರ್ವ ಭವತಿ ಯಥಾ ದೀಪಾವಲಿ ನೂತನ ವರ್ಷ ಹವಾ ತದಾ ವಯಂ ಸ್ವಗೃಹಸ್ಯ ಸ್ವಚ್ಛತಾಂ ಕುರ್ಮಃ. ಅಹಮಪಿ ತದಾ ಪಿತುಃ ವೈಜಯಂತೀನಾಂ ಪದಕಾನಾಂ ಚ ಸ್ವಚ್ಛತಾಂ ಕರೋಮಿ ಸ್ಮ. ತತ್ ಕಾರ್ಯಂ ಮಹ್ಯಂ ಬಹು ರೋಚತೆ ಸ್ಮ. ಅಹಂ ಅತಿ ಪ್ರಸನ್ನಃ ಭವಾಮಿ ಸ್ಮ. ತಸ್ಮಿನ್ ಕಾಲೇ ಯದಾ ಅಹಂ ಕಾಮಪಿ ವೈಜಯಂತೀಂ ಸ್ವಚ್ಛಾಂ ಕರೋಮಿ ಸ್ಮ ತದಾ ಅಹಂ ಪೃಚ್ಛಾಮಿ ಸ್ಮ ಏಷಾ ಚಲ ವೈಜಯಂತೀ ಕುತಃ ವಿಜಿತಾ, ಏತತ್ ಪದಕಂ ಕುತ್ರ ಜಿತಂ, ಏತತ್ ಚಿತ್ರಂ ಕದಾ ಆಕೃಷ್ಟಂ. ತದಾ ತದಾ ಸಹ ಸ್ವಕಥಾಃ ಮಾಂ ಶ್ರಾವಯತಿ ಸ್ಮ, ಸಹ ವಿಜ್ಞಾಪಯತಿ ಸ್ಮ ಯತ್ ಅಹಂ ತತ್ರ ಕ್ರೀಡಿತುಂ ಗತಃ, ಅಹಮೇತತ್ ರಾಷ್ಟ್ರೀಯ ಪದಕಂ ಜಿತವಾನ್, ಅಹಂ ಸ್ವದಲಸ್ಯ ಏತಸ್ಮಿನ್ ಸಂದರ್ಭೆ ವಿಜಯಂ ಕಾರಿತವಾನ್. ತತಃ ಅಹಮಪಿ ತಂ ಪ್ರತಿ ಕಥಯಾಮಿ ಸ್ಮ ಯತ್ ಅಹಂ ಅಪಿ ಕಾಮಪಿ ಕ್ರೀಡಾಂ ಕರ್ತುಂ ಇಚ್ಛಾಮಿ, ಸಹ ಪ್ರಾತಃ ಧಾವನಾರ್ಥಂ ಗಚ್ಚತಿ ಸ್ಮ ತದಾ ಅಹಮಪಿ ತೇನ ಸಹ ಗಂತುಂ ಪ್ರಾರ್ಥಯಾಮಿ ಸ್ಮ, ಅನಂತರಂ ಸಹ ಮಾಮಪಿ ನಯತಿ ಸ್ಮ. ಸಹ ಕ್ರೀಡಾವಧೌ ಯತ್ ಕಿಮಪಿ ಅಧಿಗತವಾನ್ ಆಸೀತ್ ತತ್ ಸರ್ವಂ ಮಾಮಪಿ ಶಿಕ್ಷಯತಿ ಸ್ಮ. ತತಃ ಮಮ ರುಚಿವರ್ಧನಂ ಆರಬ್ಧಂ. ಅಹಂ ಯುಸೇನ್ ಬೋಲ್ಟ್ ಇತ್ಯಸ್ಯ ಧ್ವಸ್ತಂ ವಿಶ್ವ ಕೀರ್ತಿಮಾನಾಂಕನಂ ಅಪಿ ಅಪಶ್ಯಂ. ಏತತ್ ಸಂಬದ್ಧ ಏಕಾ ವಿನೋದ ಕಥಾಸ್ತಿ. ಅಹಂ ಟಿವಿ ಇತಿ ದೂರದರ್ಶನಂ ಪಶ್ಯಾಮಿ ಸ್ಮ ತದಾ ಮಮ ಮಾತಾ ದೂರದರ್ಶನ ಯಂತ್ರಂ ಪಿಹಿತವತಿ. ಸಾ ಉಕ್ತವತಿ ಅಧ್ಯಯನ ಸಮಯಃ ಆಸನ್ನಃ, ಅಧುನಾ ಭವಾನ್ ಪಠತು. ತದಾ ಅಹಂ ಉಕ್ತವಾನ್ ಭವತು ನಾಂ ಭವತೀ ಮಹ್ಯಂ ದೂರದರ್ಶನಂ ದ್ರಷ್ಟುಂ ಅವಸರಂ ನ ಪ್ರದದಾತಿ, ತಾದೃಶಂ ಏಕಂ ದಿನಂ ಭವಿಷ್ಯತಿ ಯದಾ ಭವತೀ ಏವ ದೂರದರ್ಶನೇ ಮಾಂ ಅನ್ವೇಕ್ಷ್ಯತಿ. ಯತ್ ಪಶ್ಯಂತು ಅಸೌ ಗುರಿಂದರಃ ಧಾವನ್ನಸ್ತಿ ಮಮಾಪಿ ಮಹತೀ ಪ್ರಸನ್ನತಾ ಭವತಿ ಯದಾ ಮಮ ಮಾತಾ ದೂರದರ್ಶನೇ ಧಾವಂತಂ ಮಾಂ ಅವಲೋಕಯತಿ. ಪ್ರಧಾನಮಂತ್ರಿ ಬಾಢಂ ಬಾಢಂ ಬಾಢಂ. ಭವತಃ ಕಥಾ ತು ವಿಶಿಷ್ಟ ಏವ. ಗುರಿಂದರ್ವಿ.